0: ಬರ್ಬಾದೆ ಐನೋನ್ರ ನನ್ನ ಬೀಕುತ್ತವ
1: ಸುಮ್ಮನಿಗೆ ಆಯಾದೇ
0: ಹೊಲ್ದಾರೌಲೆ ನೋಣ್ರ ನೀ ಕನ್ನ ಮೊಂಡೋಣ್ರಾ.